0: ಸದಿ ಸಾಧಕ ಸಂಗಮಖ ಉಜ್ವಲ ಹೋ ಸಾಧ ಸಂಗಲೀಕ ಹೋ
1: ಸಾಧಕ ಸಂಗ ಮಿಟೈ ಅಭಿಮಾನ ಸಾಧಕ ಸಂಗ ಪ್ರಕಟ ಸುಜ್ಞಾನ
0: ಸಾಧಕ ಸಂಗ ಬುಜ್ಜೆ ಪಮ ನೀರಾ ಸಾಧ ಸಂಗ ಸಬ ಹೋತನ ಮೇರಾ
1: ಸಾಧಕ ಸಂಗ ಪಾಯಿ ನಾಮ ರತನ ಸಾಧಕ ಸಂಗ ಏಕ ಉಪರ ಜತನ
0: ಸಾಧಕಿ ಮಹಿಮಾ ಬರ್ನೆ ಕೌನ್ ಪರಾನಿ ನಾನ ಸಾಧಕಿ ಶೋಭಾ ಪ್ರಮಾಯ ಸಮಾನಿ
1: ಸಾಧಕ ಸಂಗ ಅಗೋಚರ ಮಿಲೇ ಸಾಧಕ ಸಂಗ ಸದಾ ಪರ ಫುಲೇ
0: ಸಾಧಕ ಸಂಗ ಆವೇ ಬಸ ಪಂಚಾ ಸಾಧ ಸಂಗ ಅಮೃತ ರಸ ಪುಂಚಾ
1: ಸಾಧ ಸಂಗ ಸಬ್ಕಿ ರೇನ ಸಾಧಕ ಸಂಗ ಮನೋಹರ ಬೈನ
0: ಸಾಧಕ ಸಂಗ ನ ಕತಹು ತಾವೇ ಸಾಧ ಸಂಗ ಅಸ್ತಿತ್ ಮನ ಪಾವೇ
1: ಸಾಧಕ ಸಂಗ ಮಾಯಾ ತೇ ಭಿನ್ನ ಸಾಧ ಸಂಗ ನಾನಕ ಪ್ರಭ ಸುಪರ್ಸನ್ನ